0: ಹನನೆ ಆದ್ರೆ ತರಂ ಹೀನೆ ಆಗ್ತೀಯ ಇದೆಲ್ಲ ಓಕೆ ಆದ್ರೆ ಕರನಾಯ್ ಮಂದಾರಮ್ರೆ ಹನ್ನ ಹೆಟ್ರೆ ಹತ್ತಿರ ಎನ್ನೋನೆ ಉದಯನವೇ ಆಯ್ ವಿನಾದಿ ಹತ್ತಲಿಸ್ ನವೇ ಆಯ್ ತತ್ಪುರ ಹತ್ತಲಿಸ್ ನವೇ ಆಯ್
1: ಸೇವೆ ನಿಯುತ ರಾಜಸೇವಕ ಒಬಟ ವಾಗೇಮ ವಿಶ್ರಾಮಿಕ ರಾಜಸೇವಕ ಒಬಟ ತೆನ್ ವಿಶೇಷ ಮಿಲಕಟ ಬಿವೈ ಡಿ ವಾಹನ ಯಾಕ್ ಬಿಂದು ಐ ಏಕ ಏಕ ಐದು ಕೈ ಏಕ ಸೇವಿ ಸಿಪಾಯಿ ಏಕ ಸೇವಿ ಸಿಪಾಹ ಮತಾನ ಬಿವೈ ಡಿ ಕರು ಸರು ಸೇವೆ ಟು ಬೆಸ ಸೇವಾಕ್ ಜೀವಿತ ಸೆನ ಸೇವಾಕ್ ಕೊಂದೇಸಿ ಸಾಯ್ದಾಯ್
2: ಮೆಲ್ಡಾಲ್ ಹಿಸರತೆಯ ಉನ ಸೆಂಪ್ರತಿಷ್ಯಾವ ಅಂಗಪಥ ವೇದನಾವ ಅಪಾಸು ದಿನ ಸದಹ ಇಕ್ಮನ್ ಸಹನೆಯ ಮೆಲ್ಡಾಲ್ ಪ್ಯಾರಾಸಿಟಮೋಲ್ ವಿಶೇಷಕ್ಕೆ
3: ಪುತೆ ಕನ್ನಡಿ ಅಮತಕ ವೇಲಾನಿ
4: ಅಮ್ಮ ಸಲ್ಲಿದಾನ್
3: ಸಲ್ಲಿದಾನ್
4: ಒಯ್ ಫೋಮ್ ಮೇಗ ದೇನ್ ಲಕೋ ಮಂಗ ಅಮ್ಮ ಕನ್ನಡಿ ವೇನ
3: ತೆನ ಹೊಂದೆ ನಂಗ ಇನ್ನೆತ್ ಹೊಂದ ಆಯ
4: ಒಯ ಆವಗೆ ಹೊಂದೆ ಕೆನುಕುಟ ಕನದಿನು ಕರಂಡ ಏ ವಗೇಮ ಹೊಂದೆ ತನಕ ಕೋನ್ ಸ್ಥಾವರತ್ವ ವಿಶ್ವಾಸನೀಯತ್ವ ಸ ಆರಕ್ಷಾವ ಇಹೆಲಿಮ ಲಬಾದಿ ಒಬೇ ಸ್ಥಾವರ ತನ್ ಪತುವಟ ಇಹೆಲ ಪೊಲಿಯಕ್ ಲಬಾದಿನ ಹೊಂದ ಮತನ ಸರ್ವೋದಯ ಡೆವಲಪ್ಮೆಂಟ್ ಫೈನಾನ್ಸ್ ಹೊಂದ ಮತನಕ ಹೊಂದ ಆಯೋಜನೆಯಕ್ 13-19 ಅದಮಾಮ ತನ್ ಲಂಕಾ ರೇಟಿಂಗ್ BBB ಮೈನಸ್ ಸ್ಟೇಬಲ್ ಔಟ್ಲುಕ್ ಬಲಪತ್ರ ಲಾಬಿ ಮೂಲ್ಯ ಸಮಾಗಮಕ್ಕೆ ಶ್ರೀಲಂಕಾ ತನ್ ಪತು ರಕ್ಷಣಾ ಯೋಜನಾ ಕ್ರಮೇ ಸಾಮಾಜಿಕಕ್ಕೆ
5: ಪೃಥ್ವಿಯಿಂದಲ ಅಂಗಾರುಟ ರೈಲ್ ಪಾರ ಒನ್ನೊಮ್ಮ ತಮೈ ಮಗೇ ಪುತಾ ಹಿತನ್ನೇ ಹರಿ ಲೋಕುವಟ ಸ್ಮಾರ್ಟ್ ವಿಧಿಯಟ ದರುವಂಟ ಲೋಕೆ ಲೋಕೋಟ ಪೇನಕೊಟ ಅಪಿಯಕಟ ಲ್ಯಾಸ್ತಿ ವೆನ್ನೋಣೆ ಯಕಡ ಪ್ರೋಟೀನ್ ಎತುಲು ವೆದಕತ್ ಪೋಷ ಪದಾರ್ಥ ರಸಕ್ ಸಮಗ ಮಾನಸಿಕ ಕ್ರಿಯಾಕಾರಿತ್ವಯ ಪ್ರತಿಶಕ್ತೀಕರಣ ಪದ್ಧತಿಯ ಶಾರೀರಿಕ ವರ್ಧನೆಯ ಆಹಾರ ಜೀರ್ಣಯ ಸಾಮಾನ್ಯ ದೃಷ್ಟಿಯ ವೆನಿ ವರ್ಧನೆಯ ವೆದಗತ್ತಂಶ ಪಹಕಿನ್ ವೆಡಿನ ದರುವಂಟ ಉದವೆನ ಎನ್ಕಪೀಡಿಯಾ ಪ್ರೋ MFGM ಅದ ಲೋಕೋಟ ಹಿತನ ಪೊಟ್ಟನ್ಗೆ ಸ್ಮಾರ್ಟ್ ಸೋದಾನಮ ವೆಡಿ ವಿಸ್ತರ ಸಂದಹ ಹೆಸರು ಪರೀಕ್ಷಾ ಕರ ಬಲಾನ್ನ
6: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆರ್ನಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆನ್ ಲಭಾಗನ್ನ